ಶಕ್ತಿಂ ಪ್ರತಿ ಪ್ರತಿಬದ್ಧ ಅಸ್ತಿ ತಥಾಪಿ ಸಹ ಪರಮಾಣುಭೀತ್ಯ ವಶೀಭೂತ ನ ಭವಿಷ್ಯತಿ ತಥಾ ಚ ಶತ್ರುಃ ಕಸ್ಯಾಪಿ ದುಸ್ಸಾಹಸ್ಯ ದೃಢತಯಾ ಪ್ರತಿಕಾರಂ ಕರ್ತುಂ ಸಜ್ಜಃ ಅಸ್ತಿ ಸಹ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿ ವರ್ಯಸ್ಯ ನೇತೃತ್ವೇ ಪ್ರಾಪ್ತಾಯಾಃ ಅಭೂತಪೂರ್ವಸ್ಯ ಪ್ರಗತ್ಯಾಃ ಕಾರಣಾತ್ ಅಂತಾರಾಷ್ಟ್ರೀಯ ಸ್ತರೆ ಭಾರತಸ್ಯ ವರ್ಧಮಾನಂ ಔನ್ನತ್ಯಂ ಉದ್ಘಾಟಿತವಾನ್. ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ಥಾಯ್ಲೆಂಡ್, ಈರಾನ್, ನೀದರ್ಲೆಂಡ್, ಸ್ವೀಡನ್, ಮಾರಿಷಸ್ ದೇಶಾನಾಂ ಪ್ರತಿನಿಧಿಭಿಃ ಸಮಕಕ್ಷೈಶ್ಚ ಸಹ ಉಚ್ಚಸ್ತರೀಯ ದ್ವಿಪಾಕ್ಷಿಕ ಮೇಲನಂ ಕೃತವಾನ್. ಜಿನೆವಾ ನಗರೆ ಏಷಾ ಸಭಾ ಅಭವತ್. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ನಡ್ಡಾ ಅವದತ್ ಯತ್ ಚರ್ಚಾಸು ಡಿಜಿಟಲ್ ಸ್ವಾಸ್ಥ್ಯಂ, ಔಷಧ ನಿರ್ಮಾಣಂ, ಸಾರ್ವಜನಿಕ ಸ್ವಾಸ್ಥ್ಯ ವ್ಯವಸ್ಥಾ, ಸಾರ್ವತ್ರಿಕ ಸ್ವಾಸ್ಥ್ಯ ವ್ಯಾಪ್ತಿಂಚ ಪ್ರವರ್ಧಯಿತುಂ ಸಹಕಾರ್ಯಂ ಸುದೃಢಂ ಕರ್ತುಂ ಕೇಂದ್ರಿತಂ ಆಸಿದಿತಿ. ನ್ಯಾಯಾಧೀಶೇನ ಯಶವಂತವರ್ಮಣಾ ಸಂಬದ್ಧಾನಾಂ ಆರೋಪಾಣಾಂ ಅನ್ವೇಷಣಂ ಕುರ್ವತಿ ನ್ಯಾಯಾಧೀಶಾನ್ವೇಷಣ ಸಮಿತಿಃ ಹ್ಯಃ ಲೋಕಸಭಾಯಾಃ ಅಧ್ಯಕ್ಷಂ ಓಂ ಬಿರ್ಲಾಂ ಪ್ರತಿ ಸಂಸದರ್ಭವನೆ ಸ್ವಸ್ಯ ಪ್ರತಿವೇದನಂ ಸಮರ್ಪಿತವತಿ. ಸ್ವಾಸ್ಥ್ಯ ಅಧಿಕಾರಿಣಃ ಮನ್ಯಂತೆ ಯತ್ ಕಾಂಗೋ ಲೋಕತಾಂತ್ರಿಕ ಗಣರಾಜ್ಯ ಈಬೋಲಾ ಪ್ರಕೋಪಃ ಕತಿಪಯ ಸಪ್ತಾಹ ಪೂರ್ವಂ ಆರಬ್ಧಃ ಇತಿ. ಅಧುನಾ ಮೃತಾನಾಂ ಸಂಖ್ಯಾ ಅಷ್ಟಾದಶೋತ್ತರೈಕಶತಂ ಯಾವತ್ ಸಂಭೂಯ ಇತೋಪಿ ವರ್ಧತೆ. ಸರ್ವಕಾರಃ ಅಂತರ್ಜಾಲ ಮಾಧ್ಯಮೇನ ಪ್ರಚಲಿತಂ ಏತದ್ ಅಭಿಯೋಗಂ ನಿಷ್ಕಾಶಯತ್ ಯತ್ ಮಂದಿರಸ್ಯ ಸ್ವರ್ಣ ಸಂಚಯಸ್ಯ ವಿನಿಮಯ ರೂಪೇಣ ಸರ್ವಕಾರಃ ದೇವಾಲಯಾನಾಂ ಕೃತೆ ಸ್ವರ್ಣ ಬಂಧ ಪತ್ರಾಣಿ ನಿರ್ಗಮಿಷ್ಯತಿ ಇತಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇತ್ಯಸ್ಯ ದ ಫ್ಯಾಕ್ಟ್ ಚೆಕ್ ಯೂನಿಟ್ ಇತ್ಯುಕ್ತೆ PIB ಇತ್ಯನೇನ ಉಕ್ತಂ ಯತ್ ಏತದ್ ಪ್ರತಿಪಾದನಂ ಮಿಥ್ಯಾ ಅಸ್ತಿ ಇತಿ. ಪ್ರಿಯಾಃ ಶ್ರೋತಾರಃ ಅಂತೆ ಕ್ರೀಡಾವಾರ್ತಾಯಾಂ. IPL ಇತಿ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಆತಿಥೇಯ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ ಗತರಾತ್ರೋ ಪಂಚಸ್ತೋಭೈಃ ಪರಾಜಿತ್ಯ ಪ್ಲೇ ಆಫ್ ಇತಿ ಸ್ಥಾನಂ ಪ್ರಾಪ್ತವತ್. ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯನೇನ ನಿರ್ಧಾರಿತಸ್ಯ ಏಕಾಶೀತ್ಯಧಿಕೈಕಶತಂ ಲಕ್ಷ್ಯಸ್ಯ ಅನುಸರಣಂ ಕುರುವತಾ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನೇನ ಏಕೋನವಿಂಶತಿಃ ಕಂದುಕ ಕ್ಷೇಪಣಚಕ್ರೇಷು ಏವ ಲಕ್ಷ್ಯಂ ಅತಿಕ್ರಾಮಿತಂ ಇತಿ ವಾರ್ತಾಃ.